ನಮಸ್ಕಾರ. ಆಕಾಶವಾಣಿ ವಾರ್ತೆಯ ಮುಖ್ಯಾಂಶಗಳು. ಬಿಜೆಪಿ ಸೀನಿಯರ್ ನಾಯಕುಡು ಹಿಮಂತ ಬಿಸ್ವ ಶರ್ಮಾ ಈರೋಜು ಗುವಾಹಟಿಲೋ ಅಸ್ಸಾಂ ಮುಖ್ಯಮಂತ್ರಿಗಾ ಪ್ರಮಾಣ ಸ್ವೀಕಾರ ಚೇಸ್ತಾರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಹೋಂಮಂತ್ರಿ ಅಮಿತ್ ಶಾ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ತದಿತರರು ದೀನಿಕ ಹಾಜರವುತ್ತಾರು. ಎರ್ರವಲ್ಲಿಲೋ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ನಿವಾಸಂಲೋ ಬಿಆರ್ಎಸ್ ಕೀಲಕ ಸಮಾವೇಶ ಈರೋಜು ಜರುಗುತ್ತಿದೆ. కే తారక రామారావు పార్టీ ముఖ్య నేతలు పాల్గొనే ఈ సమావేశంలో సంస్థాగత నిర్మాణం, సభ్యత్వ నమోదు,

0: ಎಫ್ಎಂ ರೇನ್ಬೋ 101.9.
1: ಸೋ ನಮಸ್ಕಾರ ದೋಸ್ತೋ, ತೋ ಆಪ್ ಸುನ್ ರಹೇ ಹೇ ನಮಸ್ತೆ ಹಲೋ ಆದಾಬ್ ಆನ್ ರೇನ್ಬೋ ಎಫ್ಎಂ 101.9 ಔರ್ ಮೈ ಹೂ ಆಪ್ಕಿ ಆರ್ಜೆ ಶ್ರಿಯಾ. ಆಪ್ಕೋ ಪತಾ ಹೈ ಆಜ್ ಯಾನಿ 12th ಮೇ ಕೋ ಕುಛ್ ಖಾಸ್ ಹೈ. ಆಜ್ ಹಮ್ ಸೆಲೆಬ್ರೇಟ್ ಕರ್ ರಹೇ ಹೇ ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಯಾನಿ ಯೇ ದಿನ್ ಉನ್ ಲೋಗೋ ಕೆ ನಾಮ್ ಹೈ ಜೋ ಹಾಸ್ಪಿಟಲ್ ಕಿ ಹಾರ್ಟ್ ಬೀಟ್ ಹೋತೆ ಹೈ, ಡಾಕ್ಟರ್ ಟ್ರೀಟ್ಮೆಂಟ್ ದೇತೆ ಹೈ ಔರ್ ನರ್ಸಸ್ ಪೇಷೆಂಟ್ ಕೋ ಹಿಮ್ಮತ್ ದೇತೆ ಹೈ. ಇಂಜೆಕ್ಷನ್ ಸೆ ಪೆಹಲೆ ಡರ್ ಮತ್ ಕೌನ್ ಬೋಲ್ತಾ ಹೈ, ರಾತ್ ಕೆ 3 ಬಜೆ ಭಿ ಸ್ಮೈಲ್ ಕೆ ಸಾಥ್ ಡ್ಯೂಟಿ ಕೌನ್ ಕರ್ತಾ ಹೈ. ಜೀ ಹಾಂ, ಹಮಾರೆ ನರ್ಸಸ್. ಕಭಿ ಮೆಡಿಸಿನ್ ಟೈಮ್ ಪೇ ದೇನಾ, ಕಭಿ ಪೇಷೆಂಟ್ ಕೋ ಕಂಫರ್ಟ್ ಕರ್ನಾ, ಕಭಿ ಫ್ಯಾಮಿಲಿ ಕೋ ಹೋಪ್ ದೇನಾ, ಔರ್ ಇತ್ನಾ ಸಬ್ ಕರ್ನೆ ಕೆ ಬಾದ್ ಭಿ ಫೇಸ್ ಪೇ ಸ್ಮೈಲ್. ಔರ್ ಮುಜೆ ಲಗ್ತಾ ಹೈ ನರ್ಸಸ್ ಕೋ ಹಮ್ ಜಿತ್ನಾ ಭಿ ಅಪ್ರಿಷಿಯೇಟ್ ಕರೆ ವೋ ಉಸ್ಸೆ ಜ್ಯಾದಾ ಡಿಸರ್ವ್ ಕರ್ತೆ ಹೈ, ಬಿಕಾಸ್ ಡಿಫಿಕಲ್ಟ್ ಟೈಮ್ ಮೇ ಏಕ್ ಕೇರಿಂಗ್ ವಾಯ್ಸ್ ಬಹುತ್ ಮ್ಯಾಟರ್ ಕರ್ತಾ ಹೈ, ರೈಟ್? ಆಪ್ಕೋ ಕ್ಯಾ ಲಗ್ತಾ ಹೈ?

0: ರೇನ್ಬೌಂಡ್ 101.9.
1: ಸೊ ವೆಲ್ಕಮ್ ಬ್ಯಾಕ್. ಹಮ್ ಬಾತ್ ಕರ್ ರಹೆ ಥೆ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಕೆ ಬಾರೆ ಮೇ. ಗುಡ್ ನರ್ಸಸ್ ಆರ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಏಂಜಲ್ಸ್ ಇನ್ ಕಂಫರ್ಟಬಲ್ ಶೂಸ್, ಆ್ಯಂಡ್ ಆನೆಸ್ಟ್ಲಿ ದ್ಯಾಟ್ ಫೀಲ್ಸ್ ಟ್ರೂ. ನರ್ಸಿಂಗ್ ಈಸ್ ನಾಟ್ ಜಸ್ಟ್ ಅಬೌಟ್ ಮೆಡಿಸಿನ್ ಆ್ಯಂಡ್ ಚಾರ್ಟ್ಸ್, ಇಟ್ಸ್ ಅಬೌಟ್ ಎಂಪತಿ, ಇಟ್ಸ್ ಅಬೌಟ್ ಸ್ಟ್ಯಾಂಡಿಂಗ್ ಬಿಸೈಡ್ ಸಮ್ ಒನ್ ಡ್ಯೂರಿಂಗ್ ದೇರ್ ವೀಕೆಸ್ಟ್ ಮೂಮೆಂಟ್ಸ್ ಆ್ಯಂಡ್ ಮೇಕಿಂಗ್ ದೆಮ್ ಫೀಲ್ ಸೇಫ್. ಎ ನರ್ಸ್ ಮೇ ಫರ್ಗೆಟ್ ಹೌ ಮೆನಿ ಸ್ಟೆಪ್ಸ್ ದೇ ವಾಕ್ಡ್ ಇನ್ ಅ ಡೇ, ಬಟ್ ಪೇಷಂಟ್ಸ್ ನೆವರ್ ಫರ್ಗೆಟ್ ದ ಕೈಂಡ್ನೆಸ್ ದೇ ರಿಸೀವ್ಡ್ ಫ್ರಮ್ ದ ನರ್ಸಸ್. ಫ್ರಮ್ ಎಮರ್ಜೆನ್ಸಿ ರೂಮ್ಸ್ ಟು ICU ವಾರ್ಡ್ಸ್, ಫ್ರಮ್ ನ್ಯೂಬಾರ್ನ್ ಕೇರ್ ಟು ಎಲ್ಡರ್ಲಿ ಸಪೋರ್ಟ್, ನರ್ಸಸ್ ಬಿಕಮ್ ಅ ಸೋರ್ಸ್ ಆಫ್ ಸ್ಟ್ರೆಂತ್ ಫಾರ್ ಮಿಲಿಯನ್ಸ್ ಆಫ್ ಪೀಪಲ್ ಎವ್ರಿ ಸಿಂಗಲ್ ಡೇ. ಸೊ ಟುಡೇ ಆನ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ, ಲೆಟ್ ಅಸ್ ಅಪ್ರಿಷಿಯೇಟ್ ಎವ್ರಿ ನರ್ಸ್ ಫಾರ್ ದಿ ಕಂಪ್ಯಾಷನ್, ಕರೇಜ್, ಡಿಸಿಪ್ಲಿನ್ ಆ್ಯಂಡ್ ಎಂಡ್ಲೆಸ್ ಡೆಡಿಕೇಶನ್. ಯುವರ್ ಕೇರ್ ಚೇಂಜಸ್ ಲೈವ್ಸ್ ಮೋರ್ ದ್ಯಾನ್ ವರ್ಡ್ಸ್ ಕ್ಯಾನ್ ಎಕ್ಸ್ಪ್ರೆಸ್. ಹ್ಯಾಪಿ ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಸ್ಟೇ ಕೈಂಡ್, ಸ್ಟೇ ಹೆಲ್ದಿ ಆ್ಯಂಡ್ ಕೀಪ್ ಸ್ಪ್ರೆಡಿಂಗ್ ಕೇರ್.

0: ಎಫ್ಎಂ ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್ ದೋಸ್ತೋ, ಆಪ್ ಸುನ್ ರಹೆ ಹೇ ನಮಸ್ತೆ ಹಲೋ ಆದಾಬ್ ಆನ್ ರೇನ್ಬೋ ಎಫ್ಎಂ 101.9 ಔರ್ ಮೈ ಹೂ ಆಪ್ಕಿ ಆರ್ಜೆ ಶ್ರೀಯಾ.

0: ರೇನ್ಬೋ 101.9.
1: ಸೊ ಹಮ್ ಬಾತ್ ಕರ್ ರಹೆ ಥೆ ಲಿಮ್ರಿಕ್ ಡೇ ಕೆ ಬಾರೆ ಮೇ ಟುಡೇ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಸಮ್ ಬೋರಿಂಗ್ ಟೆಕ್ಸ್ಟ್ ಟು ಯುವರ್ ಫ್ರೆಂಡ್ಸ್ ಸೆಂಡ್ ದೆಮ್ ಅ ಲಿಮ್ರಿಕ್ ಈವನ್ ಇಫ್ ಇಟ್ ಮೇಕ್ಸ್ ಜೀರೋ ಸೆನ್ಸ್ ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ಸಿ ದ್ಯಾಟ್ಸ್ ಫನ್ ನೋ ಪ್ರೆಷರ್ ನೋ ಪರ್ಫೆಕ್ಷನ್ ಜಸ್ಟ್ ಕ್ರಿಯೇಟಿವಿಟಿ ರಿದಮ್ ಆ್ಯಂಡ್ ರ್ಯಾಂಡಮ್ ಕ್ಯೂಸ್ So, on this world limerick day, laugh a little more, write something silly and don't be afraid to sound ridiculous sometimes. Because honestly, that's where the fun begins. Alright, keep smiling guys and let's move on to some amazing music. And after the music, you will be listening to headlines in Telugu.

0: ರೇನ್ಬೋ 101.9.
1: ಸೊ ಹಮ್ ಬಾತ್ ಕರ್ ರಹೇ ಥೆ ವಾಕಿಂಗ್ ಕೆ ಬಾರೆ ಮೇ. ವಾಕಿಂಗ್ ಸಿಂಪಲ್ ಜರೂರ್ ಹೈ, ಬಟ್ ಕುಛ್ ಬೇಸಿಕ್ ಪ್ರಿಕಾಷನ್ಸ್ ಭೀ ತೋ ಜರೂರಿ ಹೈ. ಜೈಸೆ ಕಂಫರ್ಟೇಬಲ್ ಶೂಸ್ ಪಹನಿಯೆ, ಬಹುತ್ ಹೆವಿ ಮೀಲ್ ಕೆ ಇಮೀಡಿಯೇಟ್ಲಿ ಬಾದ್ ಫಾಸ್ಟ್ ವಾಕ್ ಅವಾಯ್ಡ್ ಕರಿಯೆ, ಹೈಡ್ರೇಟೆಡ್ ರಹಿಯೆ ಎಸ್ಪೆಷಲಿ ಸಮರ್ಸ್ ಮೇ. ಡಾರ್ಕ್ ರೋಡ್ಸ್ ಯಾ ಐಸೋಲೇಟೆಡ್ ಪ್ಲೇಸಸ್ ಅವಾಯ್ಡ್ ಕರಿಯೆ. ಎಲ್ಡರ್ಲಿ ಪೀಪಲ್ ಜೊ ಹೈ ಕಂಫರ್ಟೇಬಲ್ ಪೇಸ್ ಮೇ ಚಲಿಯೆ, ಆರ್ ಇಯರ್ಫೋನ್ಸ್ ಕಾ ವಾಲ್ಯೂಮ್ ಭೀ ಲೋ ರಖಿಯೆ ಫಾರ್ ಸೇಫ್ಟಿ. ಆ್ಯಂಡ್ ಇಂಪಾರ್ಟೆಂಟ್ಲಿ, ವಾಕಿಂಗ್ ಶುಡ್ ಫೀಲ್ ರಿಫ್ರೆಶಿಂಗ್, ನಾಟ್ ಎಕ್ಸಾಸ್ಟಿಂಗ್. ಸಮಟೈಮ್ಸ್ ಫಿಟ್ನೆಸ್ ಕಾ ಪ್ರೆಷರ್ ಇತ್ನಾ ಜ್ಯಾದಾ ಹೋ ಜಾತಾ ಹೈ ಕಿ ಲೋಗ್ ಸಿಂಪಲ್ ಹೆಲ್ದಿ ಹ್ಯಾಬಿಟ್ಸ್ ಎಂಜಾಯ್ ಕರ್ನಾ ಹೀ ಭೂಲ್ ಜಾತೇ ಹೈ. ಸಮಟೈಮ್ಸ್ ಅ ಪೀಸ್ಫುಲ್ ರೋಡ್, ಅ ಲಿಟಲ್ ಫ್ರೆಶ್ ಏರ್ ಆ್ಯಂಡ್ 30 minutes ಕ್ಯಾನ್ ಡೂ ವಂಡರ್ಸ್. ತೊ ಆಜ್ ಶಾಮ್ ಥೋಡಾ ಜಲ್ದಿ ಫೋನ್ ಸೈಡ್ ಮೇ ರಖಿಯೇ ಔರ್ ಏಕ್ ಛೋಟಿ ಸಿ ವಾಕ್ ಜರೂರ್ ಲೀಜಿಯೆ. ಔರ್ ಇಸ್ಕೆ ಬಾದ್ ಹಮ್ ಮಿಲ್ನೆ ವಾಲೆ ಹೈ ಹೆಲೋ ರೇನ್ಬೋ ಪರ್, ಜಹಾ ಪೆ ಆಪ್ ಹಮ್ಸೆ ಜುಡ್ ಸಕ್ತೇ ಹೋ.
2: ఆకాశవాణికి తొంభై ఏళ్ళంట, అందుకే ఈ నెల 14వ తారీఖు ఆకాశవాణోళ్ళు పల్లె సుద్దుల ప్రోగ్రామ్ పెట్టిండ్రంట. ఏడా అంటారా, నాంపల్లి తెలుగు యూనివర్సిటీల పొద్దుకంగా 6 గంటల